ಅಕೃತ್ಯಾಗ ನಮಃ. ಓಂ ಅಕೃತ್ಯಾಗ ನಮಃ. ಓಂ ಅಕಾರಾದಿಕ್ಷಕಾರಾಂತ ವರ್ಣಜ್ಞಾಗ ನಮಃ. ಓಂ ಅಕೃತಾಗ ನಮಃ. ಓಂ ಅಕ್ಲೇದ್ಯಾಗ ನಮಃ. ಓಂ ಅಕ್ರಿಯಾಗ ನಮಃ. ಓಂ ಅಕುಂಠಾಗ ನಮಃ. ಓಂ ಅಖಂಡ ಸಚ್ಚಿದಾನಂದ ವಿಗ್ರಹಾಗ ನಮಃ. ಓಂ ಅಖಿಲಾಪದಾಮಪಹಾರಿಣೇ ನಮಃ. ಓಂ ಅಖಿಲ ದೇವತಾತ್ಮನೇ ನಮಃ. ಓಂ ಅಖಂಡ ಭೋಗ ಸಂಪನ್ನ ಲೋಕಭಾವಿತಾತ್ಮನೇ ನಮಃ. ಓಂ ಅಖಿಲ ಲೋಕೈಕ ಜನನಾಗ ನಮಃ. ಓಂ ಅಖರ್ವ ಸರ್ವ ಮಂಗಲಾ ಕಲಾ ಕದಂಬ ಮಂಜರಿ ಸರಿತ್ ಪ್ರವಾಹ ಮಾಧುರಿ ವಿಜೃಂಭ.

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarugaligu Namaskara. Nanu hoda video dalli Thirunavukkarasar avara charitrayannu helta idde. Ivattu 5th-6th bhagavada avara charitraya video idu. Thirunavukkarasar avaru ಹೋದ ಸಲದ ಹಾಗೆಯೇ ಈ ಸಲವು ಒಂದು ಸಂಸ್ಕೃತ ಸುಭಾಷಿತದಿಂದ ಈ ಪ್ರವಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಸಂಸ್ಕೃತ ಸುಭಾಷಿತ ಇದು: ವಹಂತಿ ನದ್ಯಃ ಸ್ವಯಮೇಕ ವೃಷ್ಟಿ, ಖಾದಂತಿ ನ ಸ್ವಾದು ಫಲಾನಿ ವೃಕ್ಷಾಃ, ಪಯೋಧರೇಣ ಪ್ರರುಹಂತಿ ಸಸ್ಯಾಃ, ಪರೋಪಕಾರಾಯ ಭವಂತಿ ಸಂತಃ. ಅಂದರೆ ಸಾಧುಗಳು, ಸಂತರು ಇವರೆಲ್ಲರೂ ಯಾತಿಗೋಸ್ಕರ ಜೀವಿಸಿದ್ದಾರೆ ಅಂತಂದರೆ ಪರೋಪಕಾರಕ್ಕಾಗಿ, ಎಲ್ಲ ಜನರುಗಳಿಗೂ ಉಪಕಾರವಾಗಲಿ ಅನ್ನೋ ಉದ್ದೇಶದಿಂದ ಅವರು ಬದುಕಿದ್ದಾರೆ, ಬದುಕ್ತಾ ಇದ್ದಾರೆ. ಅದೇ ರೀತಿ ಯಾವ ರೀತಿ ಅಂತಂದರೆ, ನದಿಗಳು ತಮಗೋಸ್ಕರ ಹರಿಯೋದಿಲ್ಲ, ಪರೋಪಕಾರಕ್ಕೋಸ್ಕರ, ಜನಗಳಿಗೆ, ಬೇರೆ ಜೀವಿಗಳಿಗೋಸ್ಕರ. ಅದರಂತೆಯೇ ಸಸ್ಯಗಳು ಮತ್ತು ವೃಕ್ಷಗಳು ಇವು ಕೂಡ ಅವು ತಮ್ಮ ಫಲವನ್ನು ತಾವು ಭಕ್ಷಿಸುವುದಿಲ್ಲ, ಬೇರೆಯವರಿಗಾಗಿ ಅವು ಬದುಕಿವೆ. ಬೇರೆಯವರಿಗೆ ಪರೋಪಕಾರಕ್ಕೋಸ್ಕರವಾಗಿಯೇ ಇವೆಲ್ಲ ಜೀವಿಸಿದಿವೆ. ಅಂದರೆ ಪರೋಪಕಾರದ ಮಹಿಮೆ ಏನು ಅಂತ ಈ ಸುಭಾಷಿತ ತಿಳಿಸ್ತದೆ. ಈಗ ತಿರುನಾವುಕ್ಕರಸರ್ ಅವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹೋದ ಸಲ ಹೇಳಿದ ಹಾಗೇ ತಿರುಪ್ಪೂಂತುರೈ ಅನ್ನುವ ಕ್ಷೇತ್ರದಲ್ಲಿ ಇವರು ಮತ್ತು ತಿರುಜ್ಞಾನ ಸಂಬಂಧರ್ ಅವರ ಸಮಾಗಮವಾಯಿತು. ಅವರ ಪಲ್ಲಕ್ಕಿಯನ್ನು ಇವರು ಹೊತ್ತಿದ್ದರು. ನಾನು ಹೇಳಿದೆ ತಿರುಜ್ಞಾನ ಸಂಬಂಧರ್ ಅವರ ಪಲ್ಲಕ್ಕಿಯನ್ನು ಇವರು ಹೊರತಾ ಇದ್ದಿದ್ದು ಹೇಳಿದೆ. ತಿರುಜ್ಞಾನ ಸಂಬಂಧರ್ ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ಮಧುರೈನಲ್ಲಿ ಹೇಗೆ ಈ ಜೈನರು ಎಲ್ಲ ದೇವಸ್ಥಾನಗಳನ್ನು ಹಾಳು ಮಾಡಿ ತಮ್ಮದೇ ಆದ ಒಂದು ದುರ್ಬುದ್ಧಿಯಿಂದ ಅಲ್ಲಿ ಜನಗಳನ್ನೆಲ್ಲ ಜೈನರನ್ನಾಗಿ ಮಾರ್ಪಡಿಸಿ ತೊಂದರೆ ಕೊಡ್ತಾಯಿದ್ರು ಅನ್ನೋದನ್ನು ಹೇಳಿ, ಅವರನ್ನು ಹೇಗೆ ಇವರು ಅಲ್ಲಿ ಜೈನ ಧರ್ಮವೇ ಇಲ್ಲದ ಹಾಗೆ ನಿರ್ಮೂಲ ಮಾಡಿ ಮತ್ತೆ ಎಲ್ಲ ಶಿವದೇವಸ್ಥಾನಗಳು ಎಲ್ಲರೂ ಶಿವಭಕ್ತರಾಗುವಂತೆ ಮಾಡಿದ್ದ ವಿಚಾರವನ್ನು ಇವರಿಗೆ, ಅಂದರೆ ತಿರುನಾವುಕ್ಕರಸರಿಗೆ ಒಂದು ವರದಿಯನ್ನು ಕೊಟ್ಟರು. ಈ ವರದಿಯಿಂದ ತಿರುನಾವುಕ್ಕರಸರಿಗೆ ಬಹಳ ಸಂತೋಷವಾಯಿತು. ಒಂದು ವಿಷಯವನ್ನು ನಾವು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆಗಿನ ಕಾಲದಲ್ಲಿ ಜೈನರು ಈ ತರಹ ಒಂದು ಅಸಹಿಷ್ಣುತೆ, ಬೇರೆ ಮತದವ್ರನ್ನ ಕಂಡರೆ ಆಗುವುದಿಲ್ಲ, ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಆಗಿನ ಕಾಲದಲ್ಲಿ ಜೈನರಿಗೆ ಇದ್ದೀತೆ ಹೊರತು, ಇದು ಈ ಕಾಲದ ಈ ಸಮಾಜದಲ್ಲಿರುವಂಥ ಜೈನರಿಗೆ ಅನ್ವಯಿಸುವುದಿಲ್ಲ. ಈಗಿನ ಜೈನರು ಎಷ್ಟೋ ಉನ್ನತವಾದ ಧ್ಯೇಯಗಳು ಇಂದ ಸಹಬಾಳ್ವೆಯಿಂದ ಇದ್ದಾರೆ, ಆದರೆ ಆಗಿನ ಕಾಲದಲ್ಲಿ ಇದ್ದ ಜೈನರು ಹೀಗಿದ್ದರು ಅಂತ ಹೇಳುತ್ತೆ. ಇದನ್ನು ನಾವು ಸ್ವಲ್ಪ ಗಮನಿಸಬೇಕಾದ ವಿಷಯ. ಆನಂತರ ಅಲ್ಲಿ ತಿರುನಾವುಕ್ಕರಸರು ಬಹಳ ಸಂತೋಷದಿಂದ ಇವರನ್ನು ರಾಜ, ಯಾರು ಆ ರಾಜ, ನಿಂದ್ರಶೀರ್ ನೆಡುಮಾರನ್ ಅಂತ ಆತನ ಹೆಸರು. ಆತನು ಮೊದಲು ಜೈನ ಮತಕ್ಕೆ ಪರಿವರ್ತನಾಗಿ ಗೂನ್ ಪಾಂಡ್ಯ ಅಂತ, ಅವನಿಗೆ ಯಾವಾಗಲೂ ಬೆನ್ನು ಗೂನ್ ಆಗಿರ್ತಾ ಇತ್ತು, ಅವನಿಗೆ ಗೂನ್ ಪಾಂಡ್ಯ ಅಂತಲೇ ಒಂದು ಹೆಸರು ಬಂದುಬಿಟ್ಟಿತ್ತು. ನಮ್ಮ ತಿರುಜ್ಞಾನ ಸಂಬಂಧರವರ ಅನುಗ್ರಹದಿಂದ ಅವರಿಗೆ ಆ ಗೂನ್ ಹೋಗಿ ಈಗ ನಿಂದ್ರಶೀರ್ ನೆಡುಮಾರನ್ ಅಂತ, ಅಂದರೆ ಗೂನ್ ಹೋಗಿ ನೆಟ್ಟಿಗೆ ನಿಲ್ಲುವಂಥ ರಾಜನಾಗಿದ್ದ. ಈ ರಾಜ ಆತನ ರಾಣಿ ಧರ್ಮಪತ್ನಿಯಾದ ತಿರುಮಂಗಯ್ಯರ್ಕರಸಿ ಎನ್ನುವ ರಾಣಿ ಮತ್ತು ಕುಲಚಿರೈ ನಾಯನಾರ್ ಅನ್ನುವರು ಮಂತ್ರಿ. ಇವರು ಮೂವರು ಕೂಡ ಇವರನ್ನು ಭವ್ಯವಾಗಿ ಮಧುರೈನಲ್ಲಿ ಸ್ವಾಗತಿಸಿದರು. ತಿರುನಾವುಕರಸರಿಗೆ ಬಹಳ ಸಂತೋಷವಾಯಿತು. ಇವರೆಲ್ಲ ಹೀಗೆ ಚೆನ್ನಾಗಿ ಆಗಿದಾರಲ್ಲ ಅಂತ ಬಹಳ ಸಂತೋಷಪಟ್ಟರು. ಸ್ವಲ್ಪ ಕಾಲ ಅವ್ರ ಜೊತೆಯಲ್ಲಿಯೇ ಕಾಲ ಕಳೆದರು, ಸಂತೋಷವಾಗಿದ್ದರು. ಎಲ್ಲೆಲ್ಲೂ ಶಿವ ದೇವಸ್ಥಾನಗಳು, ಜನರೆಲ್ಲ ಮತ್ತೆ ಶಿವಮತಕ್ಕೆ ಶೈವಮತಕ್ಕೆ ಪರಿವರ್ತಗೊಂಡಿದ್ದಾರೆ. ಹೀಗೆ ಸಂತೋಷವಾಗಿದ್ದರು. ಅಲ್ಲಿಂದ ಮುಂದಕ್ಕೆ ಅವರು ಸ್ವಲ್ಪ ಕಾಲ ಕಳೆದು ಮುಂದಕ್ಕೆ ಮಧುರೆಯಿಂದ ರಾಮೇಶ್ವರಕ್ಕೆ ಹೋದರು ಅಂತ ಇದೆ. ಇಲ್ಲಿ ಒಂದೆರಡು ಮಾತು ನಮ್ಮ ಕುಲಚಿರೈ ನಾಯನಾರ್ ಅವರ ಬಗ್ಗೆ ಹೇಳಬೇಕು. ಕುಲಚಿರೈ ನಾಯನಾರ್ ಅವರು ಕೂಡ ನಾಯನಾರೇ, ಆದರೆ ಈ ರಾಜನ ಮಂತ್ರಿಯಾಗಿದ್ದರು. ಇವರು ಬಹಳ ಶಿವಭಕ್ತರಾದವರು. ಮತ್ತು ಪಾಂಡ್ಯರಾಜ್ಯದ ಮನಮೇರ್ ಕುಡಿ ಎನ್ನುವ ಸ್ಥಳದಲ್ಲಿ ಹುಟ್ಟಿದವರು. ಶಿವಭಕ್ತರಲ್ಲಿ ಶಿವನಲ್ಲಿ ಬಹಳ ಬಹಳ ಭಕ್ತಿ ಇಟ್ಟವರು. ಭಕ್ತರ ಸೇವೆ ಮಾಡೋದು, ಶಿವನ ಸೇವೆ ಮಾಡೋದು, ಇವರು ಪ್ರಮುಖರಾದ ವ್ಯಕ್ತಿಯಾಗಿದ್ದರು. ಮತ್ತು ಒಳ್ಳೆಯ ಯೋಧರು ಸಹ ಇವರು, ಯುದ್ಧ ಮಾಡುವುದರಲ್ಲಿ ನಿರತರು, ಒಳ್ಳೆ ಪ್ರಾವೀಣ್ಯತೆ ಹೊಂದಿದವರು. ಮತ್ತು ಒಳ್ಳೆಯ ಆಡಳಿತಗಾರರು. ಇವರು ಏನು ಮಾಡಿದ್ರು ಅಂತಂದರೆ, ಈ ಶೈವ ಮತಕ್ಕೆ ಬರುವಂತೆ ಸಹಾಯ ಮಾಡಿದ್ರು ಅಂತ ಹೇಳಿದೆ. ಮತ್ತು ಇವರು ಒಳ್ಳೆಯ ಆಡಳಿತಗಾರರು ಅಂತ ಹೇಳಿದೆ. ರಾಣಿಯವರು ಕೂಡ ಇವರಿಬ್ಬರೂ ಸೇರಿನೇ ಯಾರೋ ಮಂಗಯ್ಯರ್ ಕರೆಸಿ ಮತ್ತು ಕುಲಚರೈ ನಾಯನಾರ್ ಇವರಿಬ್ಬರೂ ಸೇರಿಯೇ ಇವರನ್ನು ತಿರುಜ್ಞಾನ ಸಂಬಂಧರನ್ನು ಬರಮಾಡಿಕೊಂಡಿದ್ದರಿಂದ ಇಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಯಿತು. ಇವರು ಬಹಳ ಧನವಂತರು ಕೂಡ ಆಗಿದ್ದರು. ಮಂತ್ರಿಯಾಗೋದಕ್ಕೆ ಮುಂಚೆ ಕೂಡ ಬೇಕಾದಷ್ಟು ಧನವಿದ್ದಿತ್ತು ಇವರ ಹತ್ರ. ಎಲ್ಲವೂ ಶಿವಭಕ್ತರ ಸೇವೆಗೆ ಇದನ್ನೇ ಉಪಯೋಗಿಸ್ತಾ ಇದ್ದರು. ಮತ್ತು ಮಂತ್ರಿಯಾದರು. ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳ್ತಾರೆ ಇವರ ಬಗ್ಗೆ ಅಂತಂದರೆ, ಪೆರುನಂಬಿ ಕುಲಚಿರೈ ತನ್ ಅಡಿಯಾರ್ಕು ಮಡಿಯೇನ್. ಅಂದರೆ ಈ ಕುಲಚಿರೈ ನಾಯನಾರ್ ಅವರ ದಾಸರುಗಳಿಗೂ ಕೂಡ ನಾನು ದಾಸನು ಅಂತ ಹೇಳಿದ್ದಾರೆ. ಇವರ ಚರಿತ್ರೆ ಇಷ್ಟೇ ಇವಾಗ ಹೇಳ್ತಾ ಇದ್ದೀನಿ. ಇವರು ತಿರುಜ್ಞಾನ ಸಂಬಂಧರವರು ಚರಿತ್ರೆಯನ್ನು ಹೇಳುವಾಗ ಇವರ ಕೆಲಸಗಳು ಏನೇನು ಮಾಡಿದ್ರು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿಗೆ ಇವಾಗ ರಾಮೇಶ್ವರಕ್ಕೆ ತಿರುನಾವುಕ್ಕರಸರು ಬಂದಿದ್ದಾರೆ. ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಪದ್ಯಗಳನ್ನು ಹಾಡಿ ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳವ್ರಿಗೆ ಬಂದರು. ತಿರುನಾವುಕ್ಕರಸರು ತಿರುಪ್ಪುಗಳವ್ರಿಗೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಸೇವೆ ಏನು ಅಂತಂದರೆ, ದೇವಸ್ಥಾನವನ್ನು ಶುಚಿಗೊಳಿಸುವುದು, ಗುಡಿಸುವುದು, ಸಾರಿಸುವುದು. ಅದಲ್ಲದೆ ದೇವಸ್ಥಾನಕ್ಕೆ ಬರುವವರಿಗೆ ಹಾದಿಯನ್ನು, ಅವ್ರ ಕೈನಲ್ಲಿ ಒಂದು ಯಾವಾಗಲೂ ಹುಲ್ಲನ್ನು ಕೆತ್ತುವ ಒಂದು ಸಲಕರಣೆ ಇದ್ದಿತು, ಅದರಿಂದ ದೇವಸ್ಥಾನದ ಹಾದಿಯನ್ನು ಭಕ್ತರು ಬರೋದಕ್ಕೆ ಹೋಗುವುದಕ್ಕೆ ಸುಗಮವಾಗಿ ಮಾಡುವುದು, ಹೀಗೆಯೇ ತಮ್ಮ ಜೀವನದ ಪರ್ಯಂತ ಆ ಸೇವೆಯನ್ನು ಮಾಡಿಕೊಂಡು ಅಲ್ಲೇ ಕಾಲ ತಳ್ತಾ ಇದ್ದರು. ಹೀಗಿರುವಾಗ ವಯಸ್ಸಾಯಿತು ಅವರಿಗೆ, ಸುಮಾರು 81 ವರ್ಷ ಆಗಿದೆ. ಆಗ ಶಿವ ಪರಮೇಶ್ವರನು ಮತ್ತೊಂದು ಪರೀಕ್ಷೆಯನ್ನು ಇವ್ರಿಗೆ ಒಡ್ಡಿದ ಅಂತ ಹೇಳಿದೆ. ಅದು ಕರೆಕ್ಟಾಗಿ ಪರೀಕ್ಷೆ ಅವರಿಗಲ್ಲ, ಸಾಧಾರಣವಾದ ಜನರಿಗೆ. ಇವರು ಎಂಥ ಅವರು, ಎಂಥ ಭಕ್ತರು, ಇವರ ಗುಣಗಳು ಹೇಗಿವೆ ಅನ್ನೋದನ್ನು ತೋರಿಸುವುದಕ್ಕಾಗಿ ಒಂದೆರಡು ಪರೀಕ್ಷೆಗಳನ್ನು ನಡೆಸಿದರು ಅಂತ ಹೇಳಲ್ಪಟ್ಟಿದೆ. ಏನು ಅಂತಂದರೆ, ಇವರು ದೇವಸ್ಥಾನವನ್ನು ಶುದ್ಧಿ ಮಾಡ್ತಾ ಇದ್ರಲ್ಲ, ಒಂದು ದಿವಸ ಏನಾಗಿದೆ, ದೇವಸ್ಥಾನದ ಅಲ್ಲಲ್ಲಲ್ಲಲ್ಲಲ್ಲ ವಜ್ರಗಳು, ವೈಡೂರಿಗಳು, ಚಿನ್ನ ಆಭರಣಗಳು ಎಲ್ಲ ಅಲ್ಲಲ್ಲಿ ಬಿದ್ದಿವೆ ಬೇಕಾದಷ್ಟು ಯಥೇಷ್ಟವಾಗಿ. ಇವರು ಏನು ಮಾಡ್ತಾಯಿದ್ರು, ಕಸ ಗುಡಿಸ್ತಾ ಇದ್ದರು. ಕಸ ಗುಡಿಸಿ ಹಾಗೇ ಅದೆಲ್ಲವನ್ನು ತೆಗೆದು ಅಲ್ಲಿ ಒಂದು ಕೊಳದಲ್ಲಿ ಹಾಕಿದ್ರು. ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಅವರು ಎಲ್ಲವನ್ನೂ ನೋಡಿದ್ರು, ಚಿನ್ನ ನೋಡಿದ್ರು, ವಜ್ರ ವೈಡೂರಿ ಎಲ್ಲ ನೋಡಿದರು. ಒಂದು ಕ್ಷಣವೂ ಕೂಡ ಅದರಿಂದ ಮನಸ್ಸು ಆ ಕಡೆ ಹೋಗಲಿಲ್ಲ. ಕಸದಂತೆಯೇ ಅದನ್ನು ತೆಗೆದು ಆಚೆ ಬಿಸಿ ಹಾಕಿದ್ರು. ಇದು ಒಂದನೇ ಪರೀಕ್ಷೆ. ಇದಾದ ಸ್ವಲ್ಪ ದಿವಸ ಇನ್ನೊಂದು ಪರೀಕ್ಷೆಯನ್ನು ಜನಗಳಿಗಾಗಿ, ತಿರುನಾವುಕರಸರಿಗಲ್ಲ, ಮಾಡಿದ್ರು. ಭಗವಂತ. ಆಹಾ, ಎಂಥ ಪರೀಕ್ಷೆ, ಇದರಲ್ಲಿ ಪಾಸಾಗೋದು ಭಾಳ ಕಷ್ಟನೇ. ಅದರಲ್ಲೂ ಪಾಸಾಗ್ಬಿಟ್ರು, ಯಾಕೆ ಇದ್ರ ನಾಯಿನಾರು. ಏನು ಅಂತಂದರೆ, ಅಪ್ಸರೆಯಂಥ ಸುಂದರಿಯರು ಎಲ್ಲರೂ ಬಂದು ನರ್ತನ ಮಾಡ್ತಾಯಿದ್ದಾರೆ ಇವ್ರ ಮುಂದೆ. ಇವ್ರ ಮುಂದೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಇವ್ರ ಮುಂದೇ ನರ್ತನ ಮಾಡ್ತಾಯಿದ್ದಾರೆ. ಏನು ಬಹಳ ಬಹಳ ಉದ್ರಿಕ್ತವಾಗುವ ಹಾಗೆ ಅಂತ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಶೇಟ್ಕಿಯಾರವರು. ಅಂಥ ನರ್ತನವನ್ನು ಮಾಡಿ ಇವರ ಮನಸ್ಸನ್ನು ಕೆಡಿಸುವುದಕ್ಕೆ ಸಾಧ್ಯವಾದ ಪ್ರಯತ್ನಗಳೆಲ್ಲ ಮಾಡ್ತಾಯಿದ್ದಾರೆ. ಆದರೆ ತಿರುನಾವುಕ್ಕರ್ ಸರ್ ಅವರು ಇದರ ಯಾವುದರಿಂದಲೂ ಪ್ರಚೋದನೆಗೊಳ್ಳದೆ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಹೇಳಿ ಈ ಪರೀಕ್ಷೆಯನ್ನು ಕೂಡ ಸುಲಭವಾಗಿ ಪಾಸ್ ಮಾಡಿ ತೇರ್ಗಡೆ ಹೊಂದಿದರು. ಇವರ ಗುಣವೆಂತಹುದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇವರು ಎಂತಹ ಸ್ಥಿತಿಯಲ್ಲೂ ಕೂಡ ಶಿವನ ಧ್ಯಾನವನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗಲಿಲ್ಲ ಅನ್ನೋದನ್ನು ತಿಳಿಸತ್ತೆ. ಹೀಗೆ 81ನೇ ವರ್ಷದಲ್ಲಿ ಶಿವನ ಸೇವೆಯನ್ನೇ ಮಾಡ್ತಾ ಪರಮೇಶ್ವರನ ಸಾನ್ನಿಧ್ಯವನ್ನು ಸಾಯುಜ್ಯವನ್ನು ಪಡೆದರು ಅಂತ ಇವರ ಚರಿತ್ರೆಯಲ್ಲಿ ಹೇಳಿದೆ. ಇಂತಹ ಮಹನೀಯರುಗಳು ನಮ್ಮ ದೇಶದಲ್ಲಿ ಇದ್ದು ಹೋಗಿದ್ದು ನಮಗೆ ಮಾರ್ಗದರ್ಶಕರಾಗಿರೋದು. ಭಕ್ತಿ ಅಂದರೆ ಏನು, ಎಂತಹ ಸಂದರ್ಭದಲ್ಲಿ ಹೇಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನೆಲ್ಲ ಇವರ ಜೀವನದ ಪ್ರಸಂಗಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹನೀಯರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯವೇ ಸರಿ. ಮುಂದುವರಿಯುತ್ತಾ ಈಗ ಪೆರುಮಿಳಲೈ ಕುರುಂಬನಾಯನಾರ್ ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಸುಂದರಮೂರ್ತಿ ನಾಯನಾರ್ ಅವರು ಇವರ ಬಗ್ಗೆ ಹೆಚ್ಚಿಗೆ ಏನು ಹೇಳಿದೆ, ಇವರಿಗೂ ನಾನು ದಾಸನು ಅಂತ ಹೇಳಿದ್ದಾರೆ. ಈ ಕುರುಂಬನಾಯನಾರ್ ಅವರು ಪೆರುಮಿಳಲೈ ಅನ್ನುವ ಸ್ಥಳದಲ್ಲಿ ಇದ್ದವರು. ಇವರಿಗೆ ಇವರ ಭಾವನೆ ಏನು ಅಂತಂದರೆ, ಭಗವಂತನು ಯಾವಾಗಲೂ ಗುರುವಿನ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ಗುರು ಬೇರೆಯಲ್ಲ, ಭಗವಂತನು ಬೇರೆಯಲ್ಲ. ಇದು ಇವರ ಒಂದು ದೃಢವಾದ ನಂಬಿಕೆ ಆಗಿತ್ತು. ಹೇಗೆ ಭಗವಂತನು ತನ್ನ ಭಕ್ತನನ್ನು ಸದಾ ಕಾಪಾಡ್ತಾ ಇರ್ತಾನೆ, ಅವರ ಜೊತೆಯಲ್ಲೇ ಇರ್ತಾನೆ, ಭಕ್ತರ ಜೊತೆಯಲ್ಲಿ ಹೇಗೆ ಇದ್ದು ಕಾಪಾಡ್ತಾ ಇರ್ತಾನೋ, ಗುರುವು ಕೂಡ ಭಗವಂತನು ಗುರುವಿನ ರೂಪದಲ್ಲಿ ಬಂದು ತನ್ನ ಭಕ್ತನನ್ನು ಕಾಪಾಡ್ತಾನೆ, ಗುರುವಿನ ಮೂಲಕ ಅನುಗ್ರಹ ಮಾಡ್ತಾನೆ ಅಂತ ಇವರು ಬಹಳ ದೃಢವಾಗಿ ನಂಬಿದ್ದರು. ಅಂದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಗುರು ಬೇರೆ ಅಲ್ಲ, ಭಗವಂತನು ಬೇರೆ ಅಲ್ಲ ಅನ್ನೋ ದೃಢವಾದ ಸಂಕಲ್ಪ ಇವರದು. ಈ ರೀತಿಯಾಗಿ ನಂಬಿಕೊಂಡು ಇವರು ಸುಂದರಮೂರ್ತಿ ನಾಯನಾರವರನ್ನು ತಮ್ಮ ಗುರು ಅಂತ ಅಂದುಕೊಂಡ್ರು. ಅವರೇ ನನ್ನ ಗುರು, ಅವರನ್ನು ಯಾವತ್ತೂ ನೋಡಿದ್ದಿಲ್ಲ, ಯಾವಾಗಲೂ ಭೇಟಿ ಮಾಡಿದ್ದಿಲ್ಲ. ಇದೇ ರೀತಿ ಅಪ್ಪೂದಿ ಅಡಿಗಳವರು ಕೂಡ ಇದೇ ರೀತಿ ತಿರುನಾವುಕ್ಕರಸರನ್ನು ಮಾನಸಿಕ ಗುರುವಾಗಿ ಪೂಜೆ ಮಾಡಿದವರು. ಇವರೂ ಸಹ ಸುಂದರಮೂರ್ತಿ ನಾಯನಾರವರವರೇ ನನಗೆ ಗುರು ಅಂತ ನಂಬಿಕೊಂಡು ಅವರನ್ನು ಕಾಯ ವಾಚ ಮನಸ ಯಾವಾಗಲೂ ಮನಸ್ಸಿನಲ್ಲಿ ಪೂಜೆ ಮಾಡ್ತಾಯಿದ್ರು. ಇವರ ಗುರುಗಳ ಅನುಗ್ರಹದಿಂದ ಇವರಿಗೆ ಅನೇಕ ಸಿದ್ಧಿಗಳು ಲಭಿಸಿದವು, ಅತೀಂದ್ರಿಯ ಶಕ್ತಿಗಳು ಎಲ್ಲ ಲಭಿಸಿದವು. ಈ ರೀತಿ ಯಾವಾಗಲೂ ಗುರುವನ್ನು ಪೂಜೆ ಮಾಡ್ತಾ ಇರುವಾಗ ಒಂದು ದಿನ ಇವರಿಗೆ ಜ್ಞಾನದಲ್ಲಿ ಅತೀಂದ್ರಿಯ ಶಕ್ತಿಗಳು ಸಿದ್ಧಿಗಳು ಲಭಿಸಿದ್ದವು ಅಂತ ಹೇಳಿದ್ನಲ್ಲ, ಆ ಶಕ್ತಿಯ ಮೂಲಕ ಸುಂದರಮೂರ್ತಿ ನಾಯನಾರವರು ತಿರುವಾಂಜೈ ಕಾಲಂ ಅನ್ನೋ ಊರಿಗೆ ಬಂದಿದ್ದಾರೆ, ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಹೊರಟು ಹೋಗ್ತಾ ಇದ್ದಾರೆ ಎನ್ನುವ ಒಂದು ದಿವ್ಯವಾದ ದೃಷ್ಟಿ ಜ್ಞಾನ ಉಂಟಾಯಿತು. ತಮ್ಮ ಗುರುವು ಬಿಟ್ಟುಬಿಟ್ಟು ಹೊರಟಾಗ್ತಾ ಇದ್ದಾರ ನನ್ನನ್ನು ಅನ್ನುವ ಭಾವನೆ ಬಂದು, ಗುರುವಿಲ್ಲದೆ ನಾನು ಈ ಭೂಲೋಕದಲ್ಲಿ ಬಾಳುವುದಕ್ಕೆ ಇಷ್ಟವಿಲ್ಲ, ಬೇಡ ನನಗೆ ಈ ಜೀವ ಬೇಡ, ಈ ದೇಹ ಬೇಡ ಅಂತ ತೀರ್ಮಾನಿಸಿ ತಮ್ಮ ಯೋಗ ಸಿದ್ಧಿಗಳಿತ್ತಿವಲ್ಲ ಅದನ್ನು ಉಪಯೋಗಿಸಿಕೊಂಡು ಬ್ರಹ್ಮರಂಧ್ರದ ಮೂಲಕ ತಾವು ಮೇಲೆ ಕೈಲಾಸಕ್ಕೆ ಹೊರಟು ಹೋದರು, ದೇಹವನ್ನಿಲ್ಲೇ ಬಿಟ್ಟರು ಯೋಗಶಕ್ತಿಯ ಮೂಲಕ. ಈ ಯೋಗಶಕ್ತಿಯ ಮೂಲಕ ಇನ್ನೊಬ್ಬರು ನಾಯನಾರು ಕೂಡ ಇದೇ ರೀತಿ ದೇಹವನ್ನು ತ್ಯಜಿಸಿದರು ಅಂತ, ಅವರ ಹೆಸರು ತಿರುಮೂಲರಂತ. ಅವರ ಚರಿತ್ರೆಯನ್ನು ಅವರ ವಿಡಿಯೋ ಬಂದಾಗ ಹೇಳ್ತೀನಿ. ಈ ರೀತಿಯಾಗಿ ಈ ಪೆರುಮಿಳಲೈ ಕುರುಂಬನಾಯನಾರವರು ಸುಂದರಮೂರ್ತಿ ನಾಯನಾರವರು ಕೈಲಾಸಕ್ಕೆ ಸೇರುವ ಮೊದಲೇ ಒಂದು ದಿವಸ ಮೊದಲೇ ಹೋಗಿ ಅಲ್ಲಿ ಕಾದುಕೊಂಡಿದ್ದು ಅವರನ್ನು ಸ್ವಾಗತಿಸಿ ಇಬ್ಬರೂ ಕೈಲಾಸವನ್ನು ಸೇರಿದರು ಅಂತ ಚರಿತ್ರೆ ಹೇಳುತ್ತೆ. ಹೀಗೆ ಈ ಪೆರುಮಿಳೈ ಕುರುಮನಾಯನಾರವರ ಚರಿತ್ರೆ ಹೀಗೆ ಹೇಳಲ್ಪಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 10.

ವಾಜಗ್ಯಸೇತ್ ಸ್ವಂತರಮೃತಮಪ್ಸುಭೇಷಜಮಪಮುತ ಪ್ರಶಸ್ತಿಭಿಃ ಅಶ್ವಭವಾತ ವಾಜಿನಃ ವಾತೋ ವಾವೋ ಮನೋ ವಾಗಂಧರ್ವಾಃ ಸಪ್ತ ವಿಜ್ಞೇಷತಿಃ ತೇ ಅಗ್ರೇಶ್ವಾಮಯುಂಚಗ್ಯಸ್ತೇ ಅಸ್ಮಿನ್ ಜವಮಾದಾಧುಃ ವಾತಾರಗ್ಯಃ ಭವವಾಜಿಂಯುಜ್ಯಮಾನ ಇಂದ್ರಸ್ಯೇವ ದಕ್ಷಿಣ ಶ್ರಯೈಧಿ ಯುಂಜಂತು ತ್ವಾ ಮರುತೋ ವಿಶ್ವವೇದಸ ಆತೇ ತ್ವಷ್ಟಾ ಪತ್ಸು ಜವಂದಾಧಾತು ಜವೋ ಯಸ್ತೇ ವಾಜನ್ನಿಹಿತೋ ಗುಹಾಯಶ್ಯೇನೇ ಪರೀತೋ ಅಚಾರಚ್ಚವ.

0: ಅನುಜ್ಜೇಶಂ ವಿಷ್ಣು ಸ್ತ್ರಿಯಕ್ಷರೇಣ ತ್ರೀಣಿ ಮಾಲ್ಲೋಕಾನುದಾಜಯತ್ತಾನುಜ್ಜೇಶಜ್ಞ ಸೋಮಶ್ಚತುರಕ್ಷರೇಣ ಚತುಷ್ಪದಃ ಪಶೂನುದಾಜಯತ್ತಾನುಜ್ಜೇಶಂ ಪೂಷಾ ಪಂಚಾಕ್ಷರೇಣ ಪಂಚಾಋತೂನುದಾಜಯತ್ತಾನುಜ್ಜೇಶಜ್ಞ ಸವಿತಾ ಶಲಕ್ಷರೇಣ ಷಲೃತೂನುದಾಜಯತ್ತಾನುಜ್ಜೇಶಂ ಮರುತಃ ಸಪ್ತಾಕ್ಷರೇಣ ಸಪ್ತಗ್ರಾಮ್ಯಾನ್ ಪಶೂನುದಾಜಯಜ್ಞಸ್ತಾನುಜ್ಜೇಶಂ ಬೃಹಸ್ಪತಿರಷ್ಟಾಕ್ಷರೇಣ ಗಾಯತ್ರೀಮುದಾಜಯತ್ತಾಮುಜ್ಜೇಶಂ ಮಿತ್ರೋಣವಾಕ್ಷರೇಣ ತ್ರಿವೃತಜ್ಞಸ್ತೋಮುದಾಜಯತ್ತಮುಜ್ಜೇಶಂ ವರುಣೋ ದಶಾಕ್ಷರೇಣ ವಿರಾಜಮುದಾಜಯತ್ತಾಮುಜ್ಜೇಶಂ ಇಂದ್ರ ಏಕಾದಶಾಕ್ಷರೇಣ ತ್ರಿಷ್ಟುಭಮುದಾಜಯತ್ತಾಮುಜ್ಜೇಶಂ ವಿಶ್ವೇ ದೇವಾದ್ವಾದಶಾಕ್ಷರೇಣ ಜಗತಿ ಮುದಾಜಯಜ್ಞಸ್ತಾಮುಜ್ಜೇಶಂ ವಸಾವಸ್ತ್ರಯೋದಶಾಕ್ಷರೇಣ ತ್ರಯೋದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಜ್ಞ ರುದ್ರಾಶ್ಚತುರ್ದಶಾಕ್ಷರೇಣ ಚತುರ್ದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಂ ಆದಿತ್ಯಃ ಪಂಚಾದಶಾಕ್ಷರೇಣ ಪಂಚದಶಗ್ಯಸ್ತೋಮುದಾಜಯಜ್ಞಸ್ತಾಮುಜ್ಜೇಶಮದೀತಿ ಷೋಳಶಾಕ್ಷರೇಣ ಷೋಳಶಗ್ಯಸ್ತೋಮುದಾಜಯತ್ತಾಮುಜ್ಜೇಶಂ ಪ್ರಜಾಪತಿಃ ಸಪ್ತದಶಾಕ್ಷರೇಣ ಸಪ್ತದಶಗ್ಯಸ್ತೋಮುದಾಜಯತ್ತಾಮುಜ್ಜೇಶಂ ಇತಿ ದಶಮೋಧ್ಯಾಯಃ. ಓಂ
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.

ಸಹಿತೆ ಅನ್ಯಾಪೇಂದ್ರಿಂದ್ರಾವಧಿ ಹಿರಾಚ್ಯೇದೇಶಿ ಅಹಂದೇವಾಭ್ಯಾಂಭುವನಗುಂಧೇ ಅಂತರಾಪೋರ್ಗಮಪರಂಚೇದೇವರ್ಣಾಪಾದೇನಾಮಹಿಲೇ ಯೇದೇವರ್ಣಕೃಷ್ಣಸಂದಾಪಾದ ಸಂದೇನಾಮಹಿಲೇ ಯೇದೇವರ್ಣಗಜಲೇ ಸಂದಾಪಾದ ಸಂದೇನಾ

ಪರಾಗ ನಮಃ. ಓಂ ಅಪ್ಸರೋಗಣ ಸೇವಿತಾಗ ನಮಃ. ಓಂ ಅಪವರ್ಗ ಪ್ರದಾಗ ನಮಃ. ಓಂ ಅಪರಿಚ್ಛೇದ್ಯಾಗ ನಮಃ. ಓಂ ಅಪಾಂ ನಿಧಾಗೆ ನಮಃ.

0: நம சிவாய. யூஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருநாவுக்கரசு நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்போ நம. எல்ல மகனியர்களிகூ நமஸ்கார. நானும் ஹோத வீடியோதல்லி திருநாவுக்கரசர் அவர சரித்திரையன்னு ஹேழ்த்தா இது. இவத்து 5th 6th பாகவாத அவர சரித்திரிய வீடியோ இது திருநாவுக்கரசர் அவரது. ஹோத சலத ஹாகேனே ಈ ಸಲವು ಒಂದು ಸಂಸ್ಕೃತ ಸುಭಾಷಿತದಿಂದ ಈ ಪ್ರವಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಸಂಸ್ಕೃತ ಸುಭಾಷಿತ ಇದು. ವಹಂತಿ ನದ್ಯ ಸ್ವಯಮೇಕ ವೃಷ್ಟಿ, ಖಾದಂತಿ ನ ಸ್ವಾದು ಫಲಾನಿ ವೃಕ್ಷಾಃ, ಪಯೋಧರೇಣ ಪ್ರರುಹಂತಿ ಸಸ್ಯಾಃ, ಪರೋಪಕಾರಾಯ ಭವಂತಿ ಸಂತಃ. ಅಂದರೆ ಸಾಧುಗಳು ಸಂತರು ಇವರೆಲ್ಲರೂ ಯಾತಿಗೋಸ್ಕರ ಜೀವಿಸಿದ್ದಾರೆ ಅಂತಂದರೆ ಪರೋಪಕಾರಕ್ಕಾಗಿ, ಎಲ್ಲ ಜನರುಗಳಿಗೂ ಉಪಕಾರವಾಗಲಿ ಅನ್ನೋ ಉದ್ದೇಶದಿಂದ ಅವರು ಬದುಕಿದ್ದಾರೆ, ಬದುಕ್ತಾ ಇದ್ದಾರೆ. ಅದೇ ರೀತಿ ಯಾವ ರೀತಿ ಅಂತಂದರೆ ನದಿಗಳು ತಮಗೋಸ್ಕರ ಹರಿಯೋದಿಲ್ಲ, ಪರೋಪಕಾರಕ್ಕೋಸ್ಕರ, ಜನಗಳಿಗೆ ಬೇರೆ ಜೀವಿಗಳಿಗೋಸ್ಕರ. ಅದರಂತೆಯೇ ಸಸ್ಯಗಳು ಮತ್ತು ವೃಕ್ಷಗಳು ಇವು ಕೂಡ ಅವು ತಮ್ಮ ಫಲವನ್ನು ತಾವು ಭಕ್ಷಿಸುವುದಿಲ್ಲ, ಬೇರೆಯವರಿಗಾಗಿ ಅವು ಬದುಕಿವೆ. ಬೇರೆಯವರಿಗೆ ಪರೋಪಕಾರಕ್ಕೋಸ್ಕರವಾಗಿಯೇ ಇವೆಲ್ಲ ಜೀವಿಸಿದವೆ. ಅಂದರೆ ಪರೋಪಕಾರದ ಮಹಿಮೆ ಏನು ಅಂತ ಈ ಸುಭಾಷಿತ ತಿಳಿಸ್ತದೆ. ಈಗ ತಿರುನಾವುಕ್ಕರಸರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹೋದ ಸಲ ಹೇಳಿದ ಹಾಗೇ ತಿರುಪ್ಪೂಂತುರೈ ಅನ್ನುವ ಕ್ಷೇತ್ರದಲ್ಲಿ ಇವರು ಮತ್ತು ತಿರುಜ್ಞಾನ ಸಂಬಂಧರ್ ಅವರ ಸಮಾಗಮವಾಯಿತು. ಅವರ ಪಲ್ಲಕ್ಕಿಯನ್ನು ಇವರು ಹೊತ್ತಿದ್ದರು. ನಾನು ಹೇಳಿದೆ ತಿರುಜ್ಞಾನ ಸಂಬಂಧರ್ ಅವರ ಪಲ್ಲಕ್ಕಿಯನ್ನು ಇವರು ಹೊರತಾ ಇದ್ದಿದ್ದು ಹೇಳಿದೆ. ತಿರುಜ್ಞಾನ ಸಂಬಂಧರ್ ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ಮಧುರೈನಲ್ಲಿ ಹೇಗೆ ಈ ಜೈನರು ಎಲ್ಲ ದೇವಸ್ಥಾನಗಳನ್ನು ಹಾಳು ಮಾಡಿ ತಮ್ಮದೇ ಆದ ಒಂದು ದುರ್ಬುದ್ಧಿಯಿಂದ ಅಲ್ಲಿ ಜನಗಳನ್ನೆಲ್ಲ ಜೈನರನ್ನಾಗಿ ಮಾರ್ಪಡಿಸಿ ತೊಂದರೆ ಕೊಡ್ತಾಯಿದ್ರು ಅನ್ನೋದನ್ನು ಹೇಳಿ ಅವರನ್ನು ಹೇಗೆ ಇವರು ಅಲ್ಲಿ ಜೈನ ಧರ್ಮವೇ ಇಲ್ಲದ ಹಾಗೆ ನಿರ್ಮೂಲ ಮಾಡಿ ಮತ್ತೆ ಎಲ್ಲ ಶಿವದೇವಸ್ಥಾನಗಳು ಎಲ್ಲರೂ ಶಿವಭಕ್ತರಾಗುವಂತೆ ಮಾಡಿದ್ದ ವಿಚಾರವನ್ನು ಇವರಿಗೆ, ಅಂದರೆ ತಿರುನಾವುಕ್ಕರಸರಿಗೆ ಒಂದು ವರದಿಯನ್ನು ಕೊಟ್ಟರು. ಈ ವರದಿಯಿಂದ ತಿರುನಾವುಕ್ಕರಸರಿಗೆ ಬಹಳ ಸಂತೋಷವಾಯಿತು. ಒಂದು ವಿಷಯವನ್ನು ನಾವು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆಗಿನ ಕಾಲದಲ್ಲಿ ಜೈನರು ಈ ತರಹ ಒಂದು ಅಸಹಿಷ್ಣುತೆ, ಬೇರೆ ಮತದವ್ರನ್ನ ಕಂಡರೆ ಆಗುವುದಿಲ್ಲ, ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಆಗಿನ ಕಾಲದಲ್ಲಿ ಜೈನರಿಗೆ ಇದ್ದೀತೆ ಹೊರತು ಇದು ಈ ಕಾಲದ ಈ ಸಮಾಜದಲ್ಲಿರುವಂಥ ಜೈನರಿಗೆ ಅನ್ವಯಿಸುವುದಿಲ್ಲ. ಈಗಿನ ಜೈನರು ಎಷ್ಟೋ ಉನ್ನತವಾದ ಧ್ಯೇಯಗಳಿಂದ ಸಹಬಾಳ್ವೆಯಿಂದ ಇದ್ದಾರೆ, ಆದರೆ ಆಗಿನ ಕಾಲದಲ್ಲಿ ಇದ್ದ ಜೈನರು ಹೀಗಿದ್ದರು ಅಂತ ಹೇಳುತ್ತೆ. ಇದನ್ನು ನಾವು ಸ್ವಲ್ಪ ಗಮನಿಸಬೇಕಾದ ವಿಷಯ. ಆನಂತರ ಅಲ್ಲಿ ತಿರುನಾವುಕ್ಕರಸರು ಬಹಳ ಸಂತೋಷದಿಂದ ಇವರನ್ನು ರಾಜ, ಯಾರು ರಾಜ, ನಿಂದ್ರಶೀರ್ ನೆಡುಮಾರನ್ ಅಂತ ಆತನ ಹೆಸರು. ಆತನು ಮೊದಲು ಜೈನ ಮತಕ್ಕೆ ಪರಿವರ್ತನೆ ಆಗಿ ಗೂನ್ ಪಾಂಡ್ಯ ಅಂತ, ಅವನಿಗೆ ಯಾವಾಗಲೂ ಬೆನ್ನು ಗೂನಾಗಿರ್ತಾ ಇತ್ತು, ಅವನಿಗೆ ಗೂನ್ ಪಾಂಡ್ಯ ಅಂತಲೇ ಒಂದು ಹೆಸರು ಬಂದುಬಿಟ್ಟಿತ್ತು. ನಮ್ಮ ತಿರುಜ್ಞಾನ ಸಂಬಂಧರವರ ಅನುಗ್ರಹದಿಂದ ಅವರಿಗೆ ಆ ಗೂನ್ ಹೋಗಿ ಈಗ ನಿಂದ್ರಶೀರ್ ನೆಡುಮಾರನ್ ಅಂತ, ಅಂದರೆ ಗೂನ್ ಹೋಗಿ ನೆಟ್ಟಿಗೆ ನಿಲ್ಲುವಂಥ ರಾಜನಾಗಿದ್ದ ಈ ರಾಜ. ಆತನ ರಾಣಿ ಧರ್ಮಪತ್ನಿಯಾದ ತಿರುಮಂಗಯ್ಯರ್ ಕರೆಸಿ ಎನ್ನುವ ರಾಣಿ ಮತ್ತು ಕುಲಚಿರೈ ನಾಯನಾರ್ ಅನ್ನುವರು ಮಂತ್ರಿ. ಇವರು ಮೂವರು ಕೂಡ ಇವರನ್ನು ಭವ್ಯವಾಗಿ ಮಧುರೈನಲ್ಲಿ ಸ್ವಾಗತಿಸಿದರು. ತಿರುನಾವುಕರಸರಿಗೆ ಬಹಳ ಸಂತೋಷವಾಯಿತು. ಇವರೆಲ್ಲ ಹೀಗೆ ಚೆನ್ನಾಗಿ ಆಗಿದಾರಲ್ಲ ಅಂತ ಬಹಳ ಸಂತೋಷಪಟ್ಟರು. ಸ್ವಲ್ಪ ಕಾಲ ಅವ್ರ ಜೊತೆಯಲ್ಲಿಯೇ ಕಾಲ ಕಳೆದರು, ಸಂತೋಷವಾಗಿದ್ದರು. ಎಲ್ಲೆಲ್ಲೂ ಶಿವದೇವಸ್ಥಾನಗಳು, ಜನರೆಲ್ಲ ಮತ್ತೆ ಶಿವಮತಕ್ಕೆ ಶೈವಮತಕ್ಕೆ ಪರಿವರ್ತಗೊಂಡಿದ್ದಾರೆ. ಹೀಗೆ ಸಂತೋಷವಾಗಿದ್ದರು. ಅಲ್ಲಿಂದ ಮುಂದಕ್ಕೆ ಅವರು ಸ್ವಲ್ಪ ಕಾಲ ಕಳೆದು ಮುಂದಕ್ಕೆ ಮಧುರೈಗೆ ಮಧುರೈಯಿಂದ ರಾಮೇಶ್ವರಕ್ಕೆ ಹೋದರು ಅಂತ ಇದೆ. ಇಲ್ಲಿ ಒಂದೆರಡು ಮಾತು ನಮ್ಮ ಕುಲಚಿರೈ ನಾಯನಾರ್ ಅವರ ಬಗ್ಗೆ ಹೇಳಬೇಕು. ಕುಲಚಿರೈ ನಾಯನಾರ್ ಅವರು ಕೂಡ ನಾಯನಾರೇ, ಆದರೆ ಈ ರಾಜನ ಮಂತ್ರಿಯಾಗಿದ್ದರು. ಇವರು ಬಹಳ ಶಿವಭಕ್ತರಾದವರು. ಮತ್ತು ಪಾಂಡ್ಯರಾಜ್ಯದ ಮನಮೇರ್ಕುಡಿ ಎನ್ನುವ ಸ್ಥಳದಲ್ಲಿ ಹುಟ್ಟಿದವರು. ಶಿವಭಕ್ತರಲ್ಲಿ ಶಿವನಲ್ಲಿ ಬಹಳ ಬಹಳ ಭಕ್ತಿ ಇಟ್ಟವರು. ಭಕ್ತರ ಸೇವೆ ಮಾಡೋದು, ಶಿವನ ಸೇವೆ ಮಾಡೋದು, ಇವರು ಪ್ರಮುಖರಾದ ವ್ಯಕ್ತಿಯಾಗಿದ್ದರು. ಮತ್ತು ಒಳ್ಳೆಯ ಯೋಧರು ಸಹ ಇವರು, ಯುದ್ಧ ಮಾಡುವುದರಲ್ಲಿ ನಿರತರು, ಒಳ್ಳೆ ಪ್ರಾವೀಣ್ಯತೆ ಹೊಂದಿದವರು. ಮತ್ತು ಒಳ್ಳೆಯ ಆಡಳಿತಗಾರರು. ಇವರು ಏನು ಮಾಡಿದ್ರು ಅಂತಂದರೆ ಈ ಶೈವ ಮತಕ್ಕೆ ಬರುವಂತೆ ಸಹಾಯ ಮಾಡಿದ್ರು ಅಂತ ಹೇಳಿದೆ. ಮತ್ತು ಇವರು ಒಳ್ಳೆಯ ಆಡಳಿತಗಾರರು ಅಂತ ಹೇಳಿದೆ. ರಾಣಿಯವರು ಕೂಡ ಇವರಿಬ್ಬರೂ ಸೇರಿನೇ ಯಾರೋ ಮಂಗಯ್ಯರ್ ಕರೆಸಿ ಮತ್ತು ಕುಲಚಿರೈ ನಾಯನಾರ್ ಇವರಿಬ್ಬರೂ ಸೇರಿಯೇ ಇವರನ್ನು ತಿರುಜ್ಞಾನ ಸಂಬಂಧರನ್ನು ಬರಮಾಡಿಕೊಂಡಿದ್ದರಿಂದ ಇಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಯಿತು. ಇವರು ಬಹಳ ಧನವಂತರು ಕೂಡ ಆಗಿದ್ದರು. ಮಂತ್ರಿಯಾಗೋದಕ್ಕೆ ಮುಂಚೆ ಕೂಡ ಬೇಕಾದಷ್ಟು ಧನವಿದ್ದಿತ್ತು ಇವರ ಹತ್ರ. ಎಲ್ಲವೂ ಶಿವಭಕ್ತರ ಸೇವೆಗೆ ಇದನ್ನೇ ಉಪಯೋಗಿಸ್ತಾ ಇದ್ದರು. ಮತ್ತು ಮಂತ್ರಿಯಾದರು. ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳ್ತಾರೆ ಇವರ ಬಗ್ಗೆ ಅಂತಂದರೆ, ಪೆರುನಂಬಿ ಕುಲಚಿರೈ ತನ್ ಅಡಿಯಾರ್ಕು ಮಡಿಯೇನ್. ಅಂದರೆ ಈ ಕುಲಚಿರೈ ನಾಯನಾರ್ ಅವರ ದಾಸರುಗಳಿಗೂ ಕೂಡ ನಾನು ದಾಸನು ಅಂತ ಹೇಳಿದ್ದಾರೆ. ಇವರ ಚರಿತ್ರೆ ಇಷ್ಟೇ ಇವಾಗ ಹೇಳ್ತಾ ಇದ್ದೀನಿ. ಇವರು ತಿರುಜ್ಞಾನ ಸಂಬಂಧರವರು ಚರಿತ್ರೆಯನ್ನು ಹೇಳುವಾಗ ಇವರ ಕೆಲಸಗಳು ಏನೇನು ಮಾಡಿದ್ರು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿಗೆ ಇವಾಗ ರಾಮೇಶ್ವರಕ್ಕೆ ತಿರುನಾವುಕರಸರು ಬಂದಿದ್ದಾರೆ. ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಪದ್ಯಗಳನ್ನು ಹಾಡಿ ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳವ್ರಿಗೆ ಬಂದರು. ತಿರುನಾವುಕರಸರು ತಿರುಪ್ಪುಗಳವ್ರಿಗೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಸೇವೆ ಏನು ಅಂತಂದರೆ, ದೇವಸ್ಥಾನವನ್ನು ಶುಚಿಗೊಳಿಸುವುದು, ಗುಡಿಸುವುದು, ಸಾರಿಸುವುದು, ಅದಲ್ಲದೆ ದೇವಸ್ಥಾನಕ್ಕೆ ಬರುವವರಿಗೆ ಹಾದಿಯನ್ನು, ಅವ್ರ ಕೈನಲ್ಲಿ ಒಂದು ಯಾವಾಗಲೂ ಹುಲ್ಲನ್ನು ಕೆತ್ತುವ ಒಂದು ಸಲಕರಣೆ ಇದ್ದಿತು, ಅದರಿಂದ ದೇವಸ್ಥಾನದ ಹಾದಿಯನ್ನು ಭಕ್ತರು ಬರೋದಕ್ಕೆ ಹೋಗುವುದಕ್ಕೆ ಸುಗಮವಾಗಿ ಮಾಡುವುದು, ಹೀಗೇ ತಮ್ಮ ಜೀವನದ ಪರ್ಯಂತ ಆ ಸೇವೆಯನ್ನು ಮಾಡಿಕೊಂಡು ಅಲ್ಲೇ ಕಾಲ ತಳ್ತಾ ಇದ್ದರು. ಹೀಗಿರುವಾಗ ವಯಸ್ಸಾಯಿತು ಅವರಿಗೆ, ಸುಮಾರು 81 ವರ್ಷ ಆಗಿದೆ. ಆಗ ಶಿವ ಪರಮೇಶ್ವರನು ಮತ್ತೊಂದು ಪರೀಕ್ಷೆಯನ್ನು ಇವ್ರಿಗೆ ಒಡ್ಡಿದ ಅಂತ ಹೇಳಿದೆ. ಅದು ಕರೆಕ್ಟಾಗಿ ಪರೀಕ್ಷೆ ಅವರಿಗಲ್ಲ, ಸಾಧಾರಣವಾದ ಜನರಿಗೆ ಇವರು ಎಂಥ ಅವರು, ಎಂಥ ಭಕ್ತರು, ಇವರ ಗುಣಗಳು ಹೇಗಿವೆ ಅನ್ನೋದನ್ನು ತೋರಿಸುವುದಕ್ಕಾಗಿ ಒಂದೆರಡು ಪರೀಕ್ಷೆಗಳನ್ನು ನಡೆಸಿದರು ಅಂತ ಹೇಳಲ್ಪಟ್ಟಿದೆ. ಏನು ಅಂತಂದರೆ, ಇವರು ದೇವಸ್ಥಾನವನ್ನು ಶುದ್ಧಿ ಮಾಡ್ತಾ ಇದ್ರಲ್ಲ, ಒಂದು ದಿವಸ ಏನಾಗಿದೆ ದೇವಸ್ಥಾನದ ಅಲ್ಲಲ್ಲಲ್ಲಲ್ಲಲ್ಲ ವಜ್ರಗಳು, ವೈಡೂರಿಗಳು, ಚಿನ್ನ ಆಭರಣಗಳು ಎಲ್ಲ ಅಲ್ಲಲ್ಲಿ ಬಿದ್ದಿವೆ ಬೇಕಾದಷ್ಟು ಯಥೇಷ್ಟವಾಗಿ. ಇವರು ಏನು ಮಾಡ್ತಾಯಿದ್ರು, ಕಸ ಗುಡಿಸ್ತಾ ಇದ್ದರು. ಕಸ ಗುಡಿಸಿ ಹಾಗೇ ಅದೆಲ್ಲವನ್ನು ತೆಗೆದು ಅಲ್ಲಿ ಒಂದು ಕೊಳದಲ್ಲಿ ಹಾಕಿದ್ರು. ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಅವರು ಎಲ್ಲವನ್ನು ನೋಡಿದ್ರು, ಚಿನ್ನ ನೋಡಿದ್ರು, ವಜ್ರ ವೈಡೂರಿ ಎಲ್ಲ ನೋಡಿದರು. ಒಂದು ಕ್ಷಣವೂ ಕೂಡ ಅದರಿಂದ ಮನಸ್ಸು ಆ ಕಡೆ ಹೋಗಲಿಲ್ಲ. ಕಸದಂತೆಯೇ ಅದನ್ನು ತೆಗೆದು ಆಚೆ ಬಿಸಾಕಿದ್ರು. ಇದು ಒಂದನೇ ಪರೀಕ್ಷೆ. ಇದಾದ ಸ್ವಲ್ಪ ದಿವಸ ಇನ್ನೊಂದು ಪರೀಕ್ಷೆಯನ್ನು ಜನಗಳಿಗಾಗಿ, ತಿರುನಾವುಕರಸರಿಗಲ್ಲ, ಮಾಡಿದರು. ಭಗವಂತ. ಆಹಾ, ಎಂಥ ಪರೀಕ್ಷೆ, ಇದರಲ್ಲಿ ಪಾಸ್ ಆಗೋದು ಭಾಳ ಕಷ್ಟನೇ. ಅದರಲ್ಲೂ ಪಾಸ್ ಆಗಿಬಿಟ್ರು. ಯಾಕೆ ಇದ್ರು ನಾಯನಾರು ಏನು ಅಂತಂದರೆ, ಅಪ್ಸರೆಯಂಥ ಸುಂದರಿಯರು ಎಲ್ಲರೂ ಬಂದು ನರ್ತನ ಮಾಡ್ತಾಯಿದ್ದಾರೆ ಇವ್ರ ಮುಂದೆ. ಇವ್ರ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಇವ್ರ ಮುಂದೇ ನರ್ತನ ಮಾಡ್ತಾಯಿದ್ದಾರೆ. ಏನು ಬಹಳ ಬಹಳ ಉದ್ರಿಕ್ತವಾಗುವ ಹಾಗೆ ಅಂತ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಶೇಟ್ಕಿಯಾರವರು. ಅಂಥ ನರ್ತನವನ್ನು ಮಾಡಿ ಇವರ ಮನಸ್ಸನ್ನು ಕೆಡಿಸೋದಕ್ಕೆ ಸಾಧ್ಯವಾದ ಪ್ರಯತ್ನಗಳೆಲ್ಲ ಮಾಡ್ತಾಯಿದ್ದಾರೆ. ಆದರೆ ತಿರುನಾವುಕ್ಕರಸರವರು ಇದರ ಯಾವುದರಿಂದ ಪ್ರಚೋದನೆಗೊಳ್ಳದೆ ನಮಶಿವಾಯ ನಮಶಿವಾಯ ನಮಶಿವಾಯ ಅಂತ ಹೇಳಿ ಈ ಪರೀಕ್ಷೆಯನ್ನು ಕೂಡ ಸುಲಭವಾಗಿ ಪಾಸ್ ಮಾಡಿ ತೇರ್ಗಡೆ ಹೊಂದಿದರು. ಇವರ ಗುಣವೆಂತಹುದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇವರು ಎಂತಹ ಸ್ಥಿತಿಯಲ್ಲಿಯೂ ಕೂಡ ಶಿವನ ಧ್ಯಾನವನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗಲಿಲ್ಲ ಅನ್ನೋದನ್ನು ತಿಳಿಸತ್ತೆ. ಹೀಗೆ 81ನೇ ವರ್ಷದಲ್ಲಿ ಶಿವನ ಸೇವೆಯನ್ನೇ ಮಾಡ್ತಾ ಪರಮೇಶ್ವರನ ಸಾನ್ನಿಧ್ಯವನ್ನು ಸಾಯುಜ್ಯವನ್ನು ಪಡೆದರು ಅಂತ ಇವರ ಚರಿತ್ರೆಯಲ್ಲಿ ಹೇಳಿದೆ. ಇಂತಹ ಮಹನೀಯರುಗಳು ನಮ್ಮ ದೇಶದಲ್ಲಿ ಇದ್ದು ಹೋಗಿದ್ದು ನಮಗೆ ಮಾರ್ಗದರ್ಶಕರಾಗಿರೋದು, ಭಕ್ತಿ ಅಂದರೆ ಏನು, ಎಂತಹ ಸಂದರ್ಭದಲ್ಲಿ ಹೇಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನೆಲ್ಲ ಇವರ ಜೀವನದ ಪ್ರಸಂಗಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹನೀಯರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯವೇ ಸರಿ. ಮುಂದುವರಿಯುತ್ತಾ ಈಗ ಪೆರುಮಿಳೈ ಕುರುಂಬನಾಯನಾರ್ ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೆಚ್ಚಿಗೆ ಏನು ಹೇಳಿದೆ, ಇವರಿಗೂ ನಾನು ದಾಸನು ಅಂತ ಹೇಳಿದ್ದಾರೆ. ಈ ಕುರುಂಬನಾಯನಾರವರು ಪೆರುಮಿಳೈ ಅನ್ನುವ ಸ್ಥಳದಲ್ಲಿ ಇದ್ದವರು. ಇವರಿಗೆ ಇವರ ಭಾವನೆ ಏನು ಅಂತಂದರೆ, ಭಗವಂತನು ಯಾವಾಗಲೂ ಗುರುವಿನ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ಗುರು ಬೇರೆಯಲ್ಲ, ಭಗವಂತನು ಬೇರೆಯಲ್ಲ. ಇದು ಇವರ ಒಂದು ದೃಢವಾದ ನಂಬಿಕೆ ಆಗಿತ್ತು. ಹೇಗೆ ಭಗವಂತನು ತನ್ನ ಭಕ್ತನನ್ನು ಸದಾ ಕಾಪಾಡ್ತಾ ಇರ್ತಾನೆ, ಅವರ ಜೊತೆಯಲ್ಲೇ ಇರ್ತಾನೆ, ಭಕ್ತರ ಜೊತೆಯಲ್ಲಿ ಹೇಗೆ ಇದ್ದು ಕಾಪಾಡ್ತಾ ಇರ್ತಾನೋ, ಗುರುವು ಕೂಡ ಭಗವಂತನು ಗುರುವಿನ ರೂಪದಲ್ಲಿ ಬಂದು ತನ್ನ ಭಕ್ತನನ್ನು ಕಾಪಾಡ್ತಾನೆ, ಗುರುವಿನ ಮೂಲಕ ಅನುಗ್ರಹ ಮಾಡ್ತಾನೆ ಅಂತ ಇವರು ಬಹಳ ದೃಢವಾಗಿ ನಂಬಿದ್ದರು. ಅಂದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಗುರು ಬೇರೆ ಅಲ್ಲ, ಭಗವಂತನು ಬೇರೆ ಅಲ್ಲ ಅನ್ನೋ ದೃಢವಾದ ಸಂಕಲ್ಪ ಇವರದು. ಈ ರೀತಿಯಾಗಿ ನಂಬಿಕೊಂಡು ಇವರು ಸುಂದರಮೂರ್ತಿ ನಾಯನಾರವರನ್ನು ತಮ್ಮ ಗುರು ಅಂತ ಅಂದುಕೊಂಡ್ರು. ಅವರೇ ನನ್ನ ಗುರು, ಅವರನ್ನು ಯಾವತ್ತೂ ನೋಡಿದ್ದಿಲ್ಲ, ಯಾವಾಗಲೂ ಭೇಟಿ ಮಾಡಿದ್ದಿಲ್ಲ. ಇದೇ ರೀತಿ ಅಪ್ಪೂದಿ ಅಡಿಗಳವರು ಕೂಡ ಇದೇ ರೀತಿ ತಿರುನಾವುಕ್ಕರಸರನ್ನು ಮಾನಸಿಕ ಗುರುವಾಗಿ ಪೂಜೆ ಮಾಡಿದವರು. ಇವರೂ ಸಹ ಸುಂದರಮೂರ್ತಿ ನಾಯನಾರವರೇ ನನಗೆ ಗುರು ಅಂತ ನಂಬಿಕೊಂಡು ಅವರನ್ನು ಕಾಯ ವಾಚ ಮನಸ ಯಾವಾಗಲೂ ಮನಸ್ಸಿನಲ್ಲಿ ಪೂಜೆ ಮಾಡ್ತಾಯಿದ್ರು. ಇವರ ಗುರುಗಳ ಅನುಗ್ರಹದಿಂದ ಇವರಿಗೆ ಅನೇಕ ಸಿದ್ಧಿಗಳು ಲಭಿಸಿದವು, ಅತೀಂದ್ರಿಯ ಶಕ್ತಿಗಳು ಎಲ್ಲ ಲಭಿಸಿದವು. ಈ ರೀತಿ ಯಾವಾಗಲೂ ಗುರುವನ್ನು ಪೂಜೆ ಮಾಡ್ತಾ ಇರುವಾಗ ಒಂದು ದಿನ ಇವರಿಗೆ ಜ್ಞಾನದಲ್ಲಿ ಅತೀಂದ್ರಿಯ ಶಕ್ತಿಗಳು ಸಿದ್ಧಿಗಳು ಲಭಿಸಿದ್ದವು ಅಂತ ಹೇಳಿದ್ನಲ್ಲ, ಆ ಶಕ್ತಿಯ ಮೂಲಕ ಸುಂದರಮೂರ್ತಿ ನಾಯನಾರವರು ತಿರುವಾಂಜೈ ಕಾಲಂ ಅನ್ನೋ ಊರಿಗೆ ಬಂದಿದ್ದಾರೆ, ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಹೊರಟು ಹೋಗ್ತಾ ಇದ್ದಾರೆ ಎನ್ನುವ ಒಂದು ದಿವ್ಯವಾದ ದೃಷ್ಟಿ ಜ್ಞಾನ ಉಂಟಾಯಿತು. ತಮ್ಮ ಗುರುವು ಬಿಟ್ಟುಬಿಟ್ಟು ಹೊರಟಾಗ್ತಾ ಇದ್ದಾರ ನನ್ನನ್ನು ಅನ್ನುವ ಭಾವನೆ ಬಂದು, ಗುರುವಿಲ್ಲದೆ ನಾನು ಈ ಭೂಲೋಕದಲ್ಲಿ ಬಾಳುವುದಕ್ಕೆ ಇಷ್ಟವಿಲ್ಲ, ಬೇಡ ನನಗೆ ಈ ಜೀವ ಬೇಡ, ಈ ದೇಹ ಬೇಡ ಅಂತ ತೀರ್ಮಾನಿಸಿ ತಮ್ಮ ಯೋಗ ಸಿದ್ಧಿಗಳಿತ್ತಿವಲ್ಲ ಅದನ್ನು ಉಪಯೋಗಿಸಿಕೊಂಡು ಬ್ರಹ್ಮರಂಧ್ರದ ಮೂಲಕ ತಾವು ಮೇಲೆ ಕೈಲಾಸಕ್ಕೆ ಹೊರಟು ಹೋದರು, ದೇಹವನ್ನಿಲ್ಲೇ ಬಿಟ್ಟರು ಯೋಗಶಕ್ತಿಯ ಮೂಲಕ. ಈ ಯೋಗಶಕ್ತಿಯ ಮೂಲಕ ಇನ್ನೊಬ್ಬರು ನಾಯನಾರು ಕೂಡ ಇದೇ ರೀತಿ ದೇಹವನ್ನು ತ್ಯಜಿಸಿದರು ಅಂತ, ಅವರ ಹೆಸರು ತಿರುಮೂಲರಂತ. ಅವರ ಚರಿತ್ರೆಯನ್ನು ಅವರ ವಿಡಿಯೋ ಬಂದಾಗ ಹೇಳ್ತೀನಿ. ಈ ರೀತಿಯಾಗಿ ಈ ಪೆರುಮಿಳೈ ಕುರುಂಬನಾಯನಾರವರು ಸುಂದರಮೂರ್ತಿ ನಾಯನಾರವರು ಕೈಲಾಸಕ್ಕೆ ಸೇರುವ ಮೊದಲೇ ಒಂದು ದಿವಸ ಮೊದಲೇ ಹೋಗಿ ಅಲ್ಲಿ ಕಾದುಕೊಂಡಿದ್ದು ಅವರನ್ನು ಸ್ವಾಗತಿಸಿ ಇಬ್ಬರೂ ಕೈಲಾಸವನ್ನು ಸೇರಿದರು ಅಂತ ಚರಿತ್ರೆ ಹೇಳುತ್ತೆ. ಹೀಗೆ ಈ ಪೆರುಮಿಳೈ ಕುರುಮನಾಯನಾರವರ ಚರಿತ್ರೆ ಹೀಗೆ ಹೇಳಲ್ಪಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 10.
4: Atha Dashamo Adhyayah. Om Deva Savitav Prasuva Yajnam Prasuve Mambhaga Aya Divyogan Dharvah Ke Etapah Ketan Nafpunatu Vachaspatir No Adhya Vajagasvadat. ಧ್ರುವಸದಂ ತ್ವಾನ್ ರಷದಂ ಮನಸ್ಸದಂ ಉಪಯಾಮಗ್ರೇಹೀತೋಸೀಂದ್ರ ಆಯತ್ವಾ ಜುಷ್ಟಂ ಗೃಹ್ಣಾಮ್ಯೇಷತೇಯೋ ನಿರೀಂದ್ರ ಆಯತ್ವಾ ಜುಷ್ಟಾತಮಂ ಅಪ್ಸುಷದಂ ತ್ವಾ ಘೃತಸದಂ ವ್ಯೋಮಸದಂ ಉಪಯಾಮಗ್ರೇಹೀತೋಸೀಂದ್ರ ಆಯತ್ವಾ ಜುಷ್ಟಂ ಗೃಹ್ಣಾಮ್ಯೇಷತೇಯೋ ನಿರೀಂದ್ರ ಆಯತ್ವಾ ಜುಷ್ಟಾತಮಂ ಪೃಥಿವಿ ಸದನ್ ತ್ವಾಂತರಿಕ್ಷ ಸದನ್ ದಿವಿ ಸದನ್ ದೇವ ಸದನ್ ನಾಕಸದಂ ಉಪಯಾಮಗೃಹೀತೋಸೀಂದ್ರ ಆಯತ್ವಾ ಜುಷ್ಟಂ ಗೃಹ್ಣಾಮ್ಯೇಷತೇಯೋ ನಿರೀಂದ್ರ ಆಯತ್ವಾ ಜುಷ್ಟಾತಮಂ ಅಪಾಗ್ಯ ರಸಮುದ್ವಾಜ ಸಜ್ಞ ಸೂರ್ಯ ಸಂತಜ್ಞ ಸಮಾಹೀತಂ ಅಪಾಗ್ಯ ರಸಸ್ಯ ಯೋ ರಸಸ್ತಂ ವೋ ಗೃಹ್ಣಾಮ್ಯುತ್ತಮಂ ಉಪಯಾಮಗೃಹೀತೋಸೀಂದ್ರ ಆಯತ್ವಾ ಜುಷ್ಟಂ ಗೃಹ್ಣಾಮ್ಯೇಷತೇಯೋ ನಿರೀಂದ್ರ ಆಯತ್ವಾ ಜುಷ್ಟಾತಮಂ ಗ್ರಹ ಆ ಊರ್ಜಾಹುತಯೋ ವ್ಯಂತೋ ವಿಪ್ರಾಯಮತಿಂ ತೇಷಾಂ ವಿಷಿಪ್ರಿಯಾನಾಂ ವೋಹಮಿಷಮೂರ್ಜಕ್ಯ ಸಮಗ್ರಭಂ ಉಪಯಾಮಗೃಹೀತೋಸೀಂದ್ರ ಆಯತ್ವಾ ಜುಷ್ಟಂ ಗೃಹ್ಣಾಮ್ಯೇಷತೇಯೋ ನಿರೀಂದ್ರ ಆಯತ್ವಾ ಜುಷ್ಟಾತಮಂ ಸಂಪೃಚಸ್ಥಸಂ ಮಾ ಭದ್ರೇನ ಪೃಂತ ವಿಪೃಚಸ್ಥ ವಿಮಾ ಪಾಪೇನ ಪೃಂತ ಇಂದ್ರಸ್ಯ ವಜ್ರೋಸಿ ವಾಜಸಾಸ್ತ್ವಜಾಯಂ ವಾಜಜ್ಞೇ ಸೇತ್ ವಾಜಸ್ಯ ನುಪ್ರಾಸವೇ

ಸ್ವರ್ಜಾತರಿತ್ರತಃ ಶನ್ನೋ ಭವಂತು ವಾಜಿನೋ ಹವೇ ಏಷು ದೇವತಾ ತಾಮಿತದ್ರಾವಸ್ವರ್ಕಾಃ ಜಂಭಯಂತೋ ಹಿಂಬೃಕಗ್ಗೆ ರಕ್ಷಾ ಆಗ್ಞೆ ಸಿಸನೇಂ ಯಸ್ಮದ್ಯೂಯವನ್ನಮೀವಾಃ ತೇನೋ ಅರ್ವಂತೋ ಹವನಶ್ರುತೋ ಹವಂ ವಿಶ್ವೇ ಶೃಣ್ವಂತು ವಾಜಿನೋ ಮಿತದ್ರಾವಃ ಸಹಸ್ರಸಾ ಮೇಧಸಾ ಆತಾ ಇವತ್ಮನಾ ಮಹೋ ಯೇ ಧನಜ್ಞೆ ಸಮಿಥೇಷು ಜಭ್ರಿರೆ ವಾಜೇ ವಾಜೇ ವತ ವಾಜಿನೋ ನೋ ಧನೇಷು ವಿಪ್ರಾ ಅಮೃತ ಋತಜ್ಞಾಃ ಅಸ್ಯ ಮಧ್ವಃ ಪಿಬತ ಮಾದಯಧ್ವನ್ ತೃಪ್ತಾಯಾ ಆತ ಪಥಿಭಿರ್ದೇವಯಾನೈಃ ಆ ಮಾ ವಾಜಸ್ಯ ಪ್ರಸವೋ ಜಾಗಮ್ಯಾದೇಮೇದ್ಯಾ ವಾ ಪೃಥಿವೀ ವಿಶ್ವರೂಪೇ ಆಮಗಂತಂ ಪಿತರ ಮಾತರ ಯುವಮಾ ಸೋಮೋ ಅಮೃತತ್ವಾಯ ಗಮ್ಯಾತ್ ವಾಜಿನೋ ವಾಜಜಿತೋ ವಾಜಜ್ಞ ಸಸೃವಾಜ್ಞ ಸಹ ಬೃಹಸ್ಪತೇ

0: ಶೇಷಂ ಮರುತಃ ಸಪ್ತಾಕ್ಷಾರೇಣ ಸಪ್ತ ಗ್ರಾಮ್ಯಾನ್ ಪಶೂನುದಾಜ ಯಜ್ಞಸ್ಥಾನುಜ್ಜೇಷಂ ಬೃಹಸ್ಪತಿರಷ್ಟಾಕ್ಷಾರೇಣ ಗಾಯತ್ರಿ ಮುದಾಜಯತ್ತಾಮುಜ್ಜೇಷಂ ಮಿತ್ರೋಣವಾಕ್ಷರೇಣ ತ್ರಿವೃತಗ್ಯಸ್ತೋಮ ಮುದಾಜಯತ್ತಮುಜ್ಜೇಷಂ ವರುಣೋ ದಶಾಕ್ಷರೇಣ ವಿರಾಜ ಮುದಾಜಯತ್ತಾಮುಜ್ಜೇಷಂ ಇಂದ್ರ ಏಕಾದಶಾಕ್ಷರೇಣ ತ್ರಿಷ್ಟುಭ ಮುದಾಜಯತ್ತಾಮುಜ್ಜೇಷಂ ವಿಶ್ವೇ ದೇವಾದ್ವಾದಶಾಕ್ಷರೇಣ ಜಗಾತಿ ಮುದಾಜಯಜ್ಞಸ್ತಾಮುಜ್ಜೇಷಂ ವಸಾವಸ್ತ್ರಯೋ ದಶಾಕ್ಷರೇಣ ತ್ರಯೋದಶಗ್ಯಸ್ತೋಮ ಮುದಾಜಯಜ್ಞಸ್ತಮುಜ್ಜೇಷಗ್ ರುದ್ರಾಶ್ಚತುರ್ದಶಾಕ್ಷರೇಣ ಚತುರ್ದಶಗ್ಯಸ್ತೋಮ ಮುದಾಜಯಜ್ಞಸ್ತಮುಜ್ಜೇಷಂ ಆದಿತ್ಯಃ ಪಂಚದಶಾಕ್ಷರೇಣ ಪಂಚದಶಗ್ಯಸ್ತೋಮ ಮುದಾಜಯಜ್ಞಸ್ತಮುಜ್ಜೇಷಮದೀತಿಷೋಳಶಾಕ್ಷರೇಣ ಷೋಳಶಗ್ಯಸ್ತೋಮ ಮುದಾಜಯತ್ತಮುಜ್ಜೇಷಂ ಪ್ರಜಾಪತಿಃ ಸಪ್ತದಶಾಕ್ಷರೇಣ ಸಪ್ತದಶಗ್ಯಸ್ತೋಮ ಮುದಾಜಯತ್ತಮುಜ್ಜೇಷಂ ಇತಿ ದಶಮೋಧ್ಯಾಯಃ. ಓಂ
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.

ಅನಿನಾಹಂ ನಚ ಶ್ರೋತ್ರ ಜಿಹ್ವೇ ನಚ ಘ್ರಾಣ ನೇತ್ರೇ ನಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಚ ಪ್ರಾಣ ಸಂಜ್ಞೋ ನ ವೈ ಪಂಚವಾಯುರ್ನ ವಾ ಸಪ್ತಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದೌ ನ ಚೋಪಸ್ಥವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಮೇ ದ್ವೇಷರಾಗೌ ನಮೇ ಲೋಭಮೋಹೌ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞಾಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಮೇ ಮೃತ್ಯುಶಂಕಾ ನಮೇ ಜಾತಿಭೇದಃ ಮದೋ ಪಿತಾನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರಂ

ಸತ್ಯಂ ದರ್ಭಿಂಬೋ ಸಮೂಹ್ಯೋತ್ರಂ ನಾರದೇವೇನ ಪ್ರಣಯೇ ಬ್ರಾಹ್ಮಣಾಧೇಯ ಉದ್ಭವೇ ಬ್ರಾಹ್ಮಣೋ ವೇದ ಉದಾ

ಲೋಕಮಜಯನ್ ಯಸ್ಮಿನ್ನಗ್ನಿ ಯದ್ವೈಷ್ಟೇವೇಣ ಯಜತೆ ಚೇತಮೇವ ಲೋಕಂ ಜಯತಿ ಯಸ್ಮಿನ್ನಗ್ನಿ ಅಗ್ನಿರೇವ ಸಾಯುಧ್ಯಮುಪೈತಿ ಯದಾ ವೈಷ್ಟೇವೇಣ ಯಜತೆ ಅಥ ಸಂವತ್ಸರಸ್ಯ ಗೃಹಪರಿಮಾಪ್ನೋತಿ ಯದಾ ಸಂವತ್ಸರಸ್ಯ ಗೃಹಪರಿಮಾಪ್ನೋತಿ ಅಥ ಸಹಸ್ರಗಾಜಿನ ಮಾಪ್ನೋತಿ ಯದಾ ಸಹಸ್ರಗಾಜಿನ ಮಾಪ್ನೋತಿ